0: ಕಥಾಧಾರಕ ತಿಳಿಸಿದ ಕಥಾ ದಿಂಧ ಝುಮಕು ಝುಮಕು ಜನ ಝುಮಕು ಜನ ಝುಮಕು ಝುಮಕು ದಿಂಧ ದಿಂಧ ಆ ಝುಮಕು ಝುಮಕು ದಿಂಧ ಇಂದ
1: ಸಗರಿಗೆ